ಇದರಿ ಪಪದರಿ ಪಾಮರೇರೆ ಕರಿದದ ಇದನಿ ಬಾದರಿ ಕರಿದನಿ ಕರಿದರಿ ಕರಿದನಿ ಕರಿದರಿ ಕರಿದನಿ ಮರಿಗರಿದನಿ ಗಗರಿದ ಗಗರಿದ ಕಕ್ಕರಿದ ಕಕ್ಕರಿದ ಕರಿದನಿ ಕರಿದನಿ ಕರಿದನಿ ತರಿದನಿ ದರಿದನಿ ದರಿದನಿ ದರಿದನಿ ದರಿದನಿ ತರಿದನಿ ದರಿಗ ತಗರಿದನಿ ದರಿದನಿ ದರಿದನಿ ಬರಿದ